ಕುಲ್ಲೆ ಶನಿವಾರ ರಾತ್ರಿ ನಾನು ನೀಂದ ನಹಿ ಅತ್ತಿ ಟೋಟಲ್ ಸೋಲಾ ಕೋತಾರೆ ನಾನೇ ಗಿರುಗಿನ ಹೆದಾಲೆ ಮತ್ತು ಜಾಗತಾ ಹೂ ರತ್ತ ಜಾಣ ಕೆಸೆ ತ.